ಮೂರತ್ತವರೆಗೂ ಹಿದಾಯ ಪತ್ತಿರು ನಸಬಾಲ ಕೊನೆಯ ಪತ್ತಿರ ಬಸ್ಸಾಕಿ ಬಂದಿದ್ದ ನಬಿ ತಲಾಕ್ ಮತ್ತು ನನ್ನ ಮಾತಿ ಅವರೇನೆ ತಲ್ಲ ಎಂದು ತಾಲಿ ಏನರ ತುಮಕೆ ನಬಿ ತಮ್ಮ ಮೂಲ ಅರ್ವಾತವು ನ ತುಮಕ ನಬಿ ತಲತ್ತು ನ ಪಂಬೇನು ಸಿಯಲ ಸಿತ್ತಿ ಹಡಿಲಿ ಅಲತ್ತು ಯಕ್ಕ ವಂಚಿಸಿದಾಗಿ ದೇ ನಗ ಕೆಲವರ್ಗಾಲ ನಬಿತ್ತ ಕಮಿನ ಮತಿ ನಬಿತ್ತ ಯೋನು ಜುಲ ಮಾತಿನರೆ ಕೊಂಕ ಕಪೆರೆ ಕುರಸ್ಮೇಲು ಗಂಗು ನಬಿತ್ತ ಸಂಗನಿ ನಬುತಾನೆ ಅಬು ತಾಲಿತ್ತೊಂಗ ಸಮೀಗನ ತವಿ ಲಿವಿನ ಪೂಜಿನ ಬಿತ್ತಲನ ಲಿವಿನ ಪೂಜಿನ ಬಿತ್ತಲ ಲಿವಿನ ಸಯಾಗಿ ನ ಸಹಿಪ ಸಮಿನ ತುರಿ ಅಬ್ದುಲ್ ಮುತ್ತಲಿ ಮಕ್ರಿ ಜಗೆ ಲಾಲು ಮುಹಮ್ಮ ನ ಸಬ ಅನ ಇಯಾ ತಮಾತೆ ಕಸಿ ತಮತಾನ ದುದು ಮಜ್ಜಂಚಿ ಮುತಾಲಿ ಪರ ಸತ್ತಿ ತು ನ ಸಮಯವಿನ ತುನಿರು ಅನ ನನೀತ ಅಬು ಅಬ್ದುಲ್ ಮುತ್ತಲಿ ಮಕ್ರಿಯನೆ ಸಂಪಂತ ತೂಕೆ ನಬಿತ್ತ ನ ಸಮನೀತ ಜೀವ ಏನು ಸಮನ ಬಿತ್ತ ತರ್ಮಾಸ ಗುಲಾ ಹಾಕ ಮುರೇನತು ಒಬ್ಬರು ಸದ ರಮ ನಂಬುವ ನಂಬುತ್ತಿಲ್ಲ ಭಯಂಕರ ಅಲೇ ನಮ್ಮ ಮಾತು ಮತ್ತೆಗೆ ನಬಿತ್ತ ಅಂದರೆ ಕುವಂಕ ಕಪ್ಪರೆ ಕುರಸ್ ಮೇಲೆ ಗಂಗು ನಬಿತ್ತ ಅಲೇನ ಸಯಾಗಿ ನಬಿತ್ತ ಮೇಲೆ ಬಿ ಪಪ್ಪು ಇನ್ನ ನೋಡಿ ಅನ ತಪ್ಪಿ ಮಾತಿದ ನಂಗೆ ಕೇಳಂತಿದ ಪರ್ ನಮಗೆ ಚಕ್ಕಲ್ಲ ಇಲ್ಲ ಇಲ್ಲ ಒಂದು ತಂದೆ ರಸಂಗ ಇದ ಪತಿರು ಸಂಗೆ ಒತ್ತು ನಮ್ಮ ಮಾರ ನಬಿ ಮಾರ ಮುತ್ತಾಲಿದೆ ಭಯ ನಬಿತ್ತ ಬರಲ್ಲೋದ ಮಾಕಡೆಲ್ಲ ಹೋಮ್ ಮಕ್ಕಳಿ ಉಮ್ಮಿ ತಲೆ ಇಂಕಸ ಇದಾಯ ತಲೆಂಗ ಪತಿರೋ ಮೊರೆ ತಪ್ಪಿ ತೂರು ವಯ ನಪ್ಪ ತಲ ಮಕ್ಕಳು ಇಂದ ಕಲ ತಹಡಿ ಮಲ್ಲ ಭಕ್ತ ವಲ ಕಿದ್ದಲ್ಲ ಹಯಹಿ ವೈಯಶ ಐ ಮುಹಮ್ಮ ನಿಮ್ಮಲ್ಲಿ ಮಲೆಂಗ ಹಿದಾಯ ನಿಮ್ಮಲ್ಲಿ ಮಲೆಂಗ ಪತಿರೋ ಹತ್ತು ಅಂಕೆ ಪೂಜಿ ನೀ ಕೇ ಪುಂಗಲ್ಲ ತಾಲ ಮಲೆಂಗ ಹಿದಾಯ ತೋ ಅಂಕೆ ನ ಪುಯಿಲು ಈ ಮಾನಪ್ಪೆ ಬರುತ್ತಿ ನ ಪೂಜಿ ಮಾಲಕ್ಕೆ ಪೋಗಿ ಹಸಬರ ತರ್ಮ ಸುಮಾಲಕ್ಕಿಲ್ಲಲೋ ಅವ್ ಹಿದಾಯ ಮನಸ್ಥರ ಮಕ್ಕಳಿ ಬೇಲ ಪೈರಿ ಪೂಲರಿನ ಬಿತ್ತರು ದೇನಂಕನ ಸಿ ಮತ್ತು ಶ್ರೀತನ ಬಿತ್ತ ದೇನಂಕ ತೋ ಸಿರುಂತು ನಬಿತ್ತ ದೇನಂಕ ರೀತ ತಪ್ಪ ದಿನಂಕ ನೀ ಕಲಿ ಸ್ವರ ನಿತ್ತು ನಂಕ ನೀ ತುಂಕ ನಬಿತ್ತ ನಿತ್ತು ನಂಕ ನೀ ಬೇಲ ನಬಿತ್ತ ತಪ್ಪಿ ನ ಬೀಲಿ ಕಿಪ್ಪು ಅಲ್ಲ ಇನ್ನೆಲ್ಲ ನೀ ಮೂವತ್ತರ ಬಿಸ ನಮಗಿರ್ತೀರ ಒಕ ನಂಕ ತೋ ಹ ದೋ ನ ಪಪ್ಪ ನಬಿತ್ತ ಮಕ್ಕಳೆ ಅಲ್ಲಾಹುಮ್ಮ ಇನ್ನ ನಸ್ ಅಲು ಕಲ್ ಕುದ ಒತ್ತು ಕ ವಲ್ ಅಕಾಪ ವಲ್ ಗಿನ ಸಮದರೆ ಕೊನೆಯ ಹಿದಾಯ ಪಪ್ಪ ಸಂಖ್ಯೆ ಬಂದಿಲ್ಲ ನದಿಲು ಮನಸ್ಸ ಮಕ್ಕಳೇ ನಾಭಿ ಸ್ರಾಸು ತಮ್ಮ ಚಾರಿ ತಿಂಗಲ್ಲ ತಲೆ ತರಿಯ ಪರೇ ಬರೇ ಬಲೆ ಹಿದಾಯ ಬೆನಿ ಬೆನಿನಲ್ಲಾಗಿ ನೀಯದ ನಬಿದು ನಬಿನ್ನ ಪುಂಗಲ್ಲಾತ ಸುರುವನ ಪುಂಗಲ್ಲಾತ ತಮ್ಮ ಚಾರಿ ಶಿವ ಪುಂಗಲ್ಲಾತ ಈ ತರಿಯ ಪರೇ ಲೋಡ ತಮ್ಮಿದಿನಲ್ಲಿ ಪಸಲ್ಲಿಂಗನ ನಿನ್ನೆ ಪತ್ತು ಬೆನಿ ರಸಮನ ನಬಿ ಇಬ್ರಾಹಿಂ ಅಲೈಹಿ ಸಲಾಂ ದಿವರಿ ಗಂಗಲ ಸಬ ಖಲೀಲುಲ್ಲಾ ಸಾಬಾ ನಪುಂಗಲ್ಲಾತ ದಿಬರಿ ಗಂಗಲ ಅಬು ದೈ ಅಬ್ಬೋ ದ ತೋ ಪೋಲೆ ತೋ ಪೋಲೆ ನ ತೋ ಪೋ ತೋ ನ ಪೂಜಿ ತರಿಮ ತೋ ಪೋಲೆ ದಿವರಿ ಗಂಗಲ ಗಿರ ಯ ನಬಿ ಇಬ್ರಾಹಿಂ ಅಲೈಹಿ ಸಲಾಂ ತಪಿದೇ ನುಲ್ಲಿ ಪಸಲ್ಲ ಅಬ್ಬೋ ನ ಒಂದ ರತಾನ ನ ಸಂಗ ಹಿದಾಯ ಒಂದ ರತಾನ ನ ಸಂಗ ಹಿದಾಯ ನಬಿ ಯಾರ ಅಲೈಹಿ ಸಲಾಂ ದಿನುಲ್ಲಿ ಪಂಗ ಜಾರಿ ಅಲ ಮಕಾಬಿ ಸಂಪ ಸಂಪ ತರ ಜಾರಿ ಪಂ ಗುನು ಹನ್ ಪರ ತಮ ತಾಬ ದಿ ಗುನು ದಿ ದುನಿಯ ಪರ ಗುನು ಹನ್ ಕಾಬಿ ತರ ಹರ ಸೋದರಾನ ಹಾಬಿ ನ ಸಬ ಆಗ ಕೊಲ ಹೊಕ್ಕು ಸಿರಿಯ ದೀಪ ಇಲ್ಲಿ ಗಲ್ಲ ಪರಿಸ್ಥಿತಿಯ ತರ್ಜ ತರ್ವಾಸ ನಬಿ ನಬಿ ಇಬ್ರಾಹಿಂ ಅಲೈ ಸಲಾಂ ಇಪ ಸಲಾಂ ಅರಿ ಅಪಿ ಮಲ್ಲ ಲೂಪಾಯ್ ಇವತ್ತು ನ ಪೂರ ನ ಹಂಚುರು ಕ ಸಿನಿನ್ನ ಬರ್ ಹಲೈ ನಿಸೆ ಕಿ ತರ ಕಾವ್ ಇತಿಕ್ಕ ನಬಿ ಇಬ್ರಾಹಿಂ ಅಲೈ ಸಲಾಂ ಮನುರ್ ಸಜಾರ ಇಪ ಪತ್ತಿ ಕಂಗ್ ಕ್ವಾಲೆ ನಬಿ ಇಬ್ರಾಹಿಂ ಇಪ ಪತ್ತಿ ಕಂಗ್ ನ ಸಬ ಲಿಯೋ ನು ಪೂನ ಪಿ ವಲ್ಲ ಲೂಪ ಪಿ ಇದಿಲ್ಲಿ ಮಾಡಿ ಪಿತು ಸಿಂಗ ಪರದು ಪತ್ತಿ ಇವ ಪ್ರತ್ಯೇಕ ನಬಿ ಇಬ್ರಾಹಿಂ ಗಂಕ ತಮನ್ನ ಲಲನ್ ಲಲಮ್ಮನ್ ಆತ್ಮಲ್ಲನು ಪೈ ತತಿ ನಮೋ ಸಿಲಂ ಪಗುಳು ಉಳುಂದ ಸಿಲಂ ಪ ಪಕಿಯಲ್ಲ ದೆತ್ತೋಗ ಗಲ್ಲಂತೆ ಹಾಕಿ ಮಕರಿ ಪುಂಗಲ ಕರೆಯ ಲಾರು ಕೋನಿ ಬರ್ಡನ್ ವ ಸಲಾಮನ್ ಅಲ ಇಬ್ರಾಹಿಂ ಹೇ ಅಪಿ ಮಚಕ್ಕೆ ಕುನನ್ಯಮ ಪಸ್ಸಲಾಮ ಕುನ ಇಬ್ರಾಹಿಂ ಅಲೆ ಸಲಾಂ ಬಕ್ಕ ಮೆಕ್ಕಿ ಮಿನ ಇಬ್ರಾಹಿಂ ತಂಗನ ತಿ ಮೆಕ್ಕಿ ಆ ಮೆಕ್ಕಿ ಮಿನ ಇಬ್ರಾಹಿಂ ಏನದು ಸಭಾ ದಂಕ ಪರೆ ಲೋದನ್ನ ರಬ್ಬಿಯತು ಅರವಿಯ ಸುರ ವಾಲಿ ವಾಲಿ ಪರೆ ಕುವ ಬಕ್ಕರೆ ಕುವ ಕಲೋ ಸಯ ಮನೆ ಬಾಹು ಕಲ್ಲ ಇನ್ ಮಸು ಸುರ್ಗ ಮಕ ಜಾಂಗ ಲೈಕೊಂ ಸಯ ಮಸು ಕಂಕ ದಲ ಸುರ್ಗ ದನ್ ಕಲೋ ಸಯ ಯ ಪೆನ್ ಜೌ ಹಿಲ್ಲ ರಂಗಮ್ ಕರ್ಣ ತಾಗು ಮಸು ಕಿದಲ ನಿರಾಕ ಮಕಸ್ ಮಕ್ಸು ಕರ್ಣ ಸಯ ಕಿದಲ ನಿರಾಕ ತಪ್ಪಿ ಸಯ ಮನೆ ಬಾಹು ಕರ್ಣ ಹಾಲ ಮಗಿನ್ ಕಲ್ ರಿದಾ ರಿರನ್ನು ತಮಿ ಊರನ್ನು ನಸವ ನಮೋ ನಾಲಂಗ ಸುರುಗಂದ್ರೆ ಕುದೇ ತಪ್ಪುರು ರನ್ನು ಕಲಿತ್ತು ನವ ಜಾಪಿನ ದಿಕ್ಕು ನಮೋ ನಾಲಂಗ